ಫಿಲ್ಮೆಲ್ಲೂ ಇಟ್ಟಿಕ್ರಿಂಬೆನ ಕಸತ ಲತಾ ಮಂಗೇಶ್ಕರ್ ತ ಮೊಹಮ್ಮದ್ ರಫೀನೆ ಅಭಿಮಾನ್ ಫಿಲ್ಮೆಲ್ಲೂ ಸನಜತ್ ಮಶ್ರೂ ಸುಲ್ತಾನ್ಪುರಿ ಲೋಯಾಂಗ್ಸ್ ಡಿಕ್ಕನ್ ಎಸ್ ಡಿ ಬರ್ಮನ್.